0: ಬಯಸು
1: ಇನ್ನು ಮಾರು ಎಲ್ಲ ಕೊಟ್ಟಿ ಪೆಂಚು ಜರ ದೋಸು
0: ಡೋಂಟ್ ಸ್ಟಾಪ್ ಡ್ಯಾನ್ಸಿಂಗ್ ಪುನಗಾಲು ಲೋಡಿಂಗ್.